ವಯಸ್ಸ ಸಂಬಂಧಿ ನೂರು ವರ್ಷೋ ಕುರ್ಸೋ ಚಟಿಯ ಡಿಠೇ ಸಚ್ಚೇ ಪಾತಶಾಹ ಮಲ್ ಜನಮ ಜನಮ ದೀ ಕಟಿಯ ವಾಹಿಗುರು ಸಾಹಿಬ್ ಜೀಓ

ಕೇಯೇನ್ ಜಿಸ್ನೂಂ ಬಕ್ಷಿಸಿಫ್ತು ಸಾಲ ನಾನಕ ಪಾತ್ಶಾಹಿ ಪಾತ್ಶಾಹ ಅಮುಲ್ ಗುಣ ಅಮುಲ್ ವಪಾರ ಅಮುಲ್ ವಪಾರಿ ಅಮುಲ್ ಭಂಡಾರ ಅಮುಲ್ ಆವಹಿ ಮುಲ್ ಲೈ ಜಾಹಿ ಅಮುಲ್ ಪಾಯ ಅಮುಲ್ಲಾ ಸಮಾಹಿ ಮುಲ್ ಧರ್ಮ ಅಮುಲ್ ದೀವಾಣ ಅಮುಲ್ ತುಲ್ ಅಮುಲ್ ಪ್ರವಾಣ ಅಮುಲ್ ಬಕ್ಷೀಸ ಅಮುಲ್ ನಿಸಾಣ ಅಮುಲ್ ಕರ್ಮ ಅಮುಲ್